ntu edin e wo so aye class media group me sera adum mpaja wo bia wo ye bia bia de wo ye bia